ನೀನ ಮಗ ಮರದಡಿ ದಾರಿ ನೀನ ಮಗರಿ ಕಾಮಿತ ದಾದ ಬಾಮ ಗಮ ದರಿ ದಿ ದನಿ ದಮ ದರಿ ಗದರಿ ಗದರಿ ದರಿ